ಲಕ್ಕಣ ಬೋರ್ನಿಂಗ್ ನ್ಯೂಸ್ ಅಲರ್ಟ್ ಹಂಗ ವಿಲಾಮದಕ್ಕರ ನಂಗೆಲ ಉದಯಸನ ಹಯಾಯ ವಿನಾಡಿ ದಾಸೆ ಅಪಿ ಸೂದನ ಮದವಸದಿ ಥವತ್ ಪ್ರವೃತ್ತಿ ಕಿಹಿ ಪೇಕಟ ಅವಧಾನೆ ಯಮುಕರ ನಮೇದ ದಿನ ಮಿನ ಪುವತ್ ಪತೆ ಸುಭಹ ಶುನಿ ಸೇನಾ ನಾಯಕ ಎವಗಿ ಮುಪಾಲಿ ಕರ್ಣಾರತ್ನ ಅದಿಕ್ವೆಲ ತಿಲಕ ರತ್ನ ಗಿನನ ಭಾರತಾವ ವಿನಿಸುರು ವಿಶ್ರಾಮ ವಯಸ ದೀರ್ಘ ಕಿರೀಬ ತೀರ್ಣೇಟ ಅಪಿ ವಿರುದ್ಧಯ್ ನೀತಿಜ್ಞ ಸಂಘಂ ಸಭಾಪತಿ ಕೇನವ ಹುಕೇನವ ಅಪಿಟ ಮಾಡ ಗೆಹುವತ್ ಅಪೇ ಗಮನ ಯಾನವ ಎವಗಿಮ ನಡು ಪ್ರಮಾದ ಯಾವಮಕರ್ನ ಪಿಯವರಕ್ ಚನವರ ಮೇ ನೀತಿಜ್ಞೋ ತಮಾಯ ಮೇಕ ಕಿಯಾನ್ನೆ ದೂಷಿತ ದೇಶಪಾಲಕಿಯನ್ಗೆ ನಡು ಇಕ್ಮನ್ವನ

0: ಲುಕಯ್ಯ ಮಾರೆ ವಿಡನೆ ಊಣೆ ದೊಟ್ಟಿಗೆ ವಾಣೆ ಮಾಡ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕೌದು ಡಾಕ್ಟರ್ ಯಾರು ಸುನ್ನದು
2: ತ್ಯಾಗನ್
3: Even in driving, Shamit and Charu.

0: ರಾಜ್ಯ ಬ್ಯಾಂಕುಗಳ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕು
1: ಬೀಟ್ ಇಕ್ವಿಟರ್ ಮಿಕ್ಸ್ ವೆದರ್ ಹಾಯ್.

0: ದೋರ ಗಂಗೆ ತಲು ನಹಿ ನಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ದೊರೆಯೇ ಪೆರಳಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ಅತ್ಯ NLB

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದ್ಧರಾಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವತಲೇಮ ಬುದ್ಧ ಜ್ಞಾ ಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಣಿ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೆ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನೆತೆ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತಿನ್ ಏಕರಾಶಿ ಕರಮಿನಿ ಜೀವಿತೇಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದ್ಯ ಸಿತಿನ್ ಸಜ್ಜಾನ್ಯ ಕರುಣ್ ಲಭನ್ನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸೆ.